ದುಶ್ಚಿನ್ನ ದೂರ ಕರ್ಣಾರ, ವಿಪತ್ತಿನ್ನ ದೂರ ಕರ್ಣಾರ ತು ವಿಕರ್ತನ. ಜಾ ಜಾ ಕೈ ವಿಪತ್ತಿ ಏನಾರ ಅಸಲ್ ತ್ಯ ವಿಪತ್ತಿನ್ನ ದೂರ ಕರ್ಣಾರ ತು ವಿಕರ್ತನ್. ದುಸರ ನಾಮ ಸಾಂಗಿತ್ಲ ಕಿ ವಿಕರ್ ವೈಕರ್ತನೋ ವಿವಸ್ವಾಂಶ್ಚೋ ವಿವಸ್ವಾನ್ ಹೇ ನಾಮ ಸಾಂಗಿತ್ಲ. ಅರ್ಥಾತ್ ವಿವಸ್ವಾನ್ ಮಂಜೆ ಜೋ ಅಖಂಡ ಪ್ರಕಾಶಮಯ ಪ್ರಕಾಶ ಪುಂಜ ಮಣ್ಯಾಪೇಕ್ಷ ತಲ ದುಸರ ಶಬ್ದ ಸ್ನೇಹಿತ ಪ್ರಕಾಶ ಮಂಜೆ ಪ್ರಕಾಶ ಅಖಂಡ ಪ್ರಕಾಶ ರೂಪ ಕಿಂಬವನ ಪ್ರಕಾಶ ಶಬ್ದಾಲ ಅರ್ಥ ಪ್ರಾಪ್ತ ಹೋಯಿಲ್ ತ್ಯಾಚಾಮುಳೆ. ಪ್ರಕಾಶ ಯಾ ಶಬ್ದಾಲ ಖರಾ ಅರ್ಥ ಪ್ರಾಪ್ತ ಹೋತೋ ಸೂರ್ಯಾಮುಳೆ. ಮನನ್ ವಿವಸ್ವಾನ್ ಮಂಜೆ ಅಖಂಡ ಪ್ರಕಾಶ ರೂಪ ಜೋ ಆಹೆ ತು ಹಾ ತ್ಯಾಚಾ ಅರ್ಥ ಆಹೆ. ತಿಸರ ನಾಮ ಜ್ಯಾಚ ಮಾರ್ತಂಡ ಮಂಟ್ಲ ಕಿ ಜಣು ತೋ ಮೃತ ಸ್ವರೂಪಾತ ಅಸಲೆಲ್ಲ ಯಾ ಅಂಡ್ಯಾಮಧ್ಯೆ ಬರಾಚ ಕಾಳ ತ್ಯಾನೆ ನಿವಾಸ ಕೇಲಾ ಆಣಿ ಮಗ ಪ್ರಕಟ ಝಾಲಾ ಮನನ್ ತೋ ಮಾರ್ತಂಡ ಆಹೆ. ಮೃತ ಸ್ವರೂಪ ಅಸಣಾರ ಅಂಡ ಜಿ ಹಿರಣ್ಯಾಂಡ ಮನನ್ ನಂತರ ಪಣ ಆದಿ ಮಾರತಂಡ ಬ್ರಹ್ಮಾಂಡಾಚ್ಯ ಬಾಬತಿ ತಸಸ ಮಂಟ್ಲಾಯ. ಬ್ರಹ್ಮಾಂಡಾಚಿ ಜೀವಹ ನಿರ್ಮಿತಿ ಕಿ ವಿರಾಟ ಪುರುಷಾಚಿ ನಿರ್ಮಿತಿ ಶ್ರೀಮದ್ ಭಾಗವತಾಮಧ್ಯೆ ಮಾಡ್ಲೇಲಿ ಆಹೆ ಕಿ ವಿರಾಟ ಅಂಡ ನಿರ್ಮಾಣ ಝಾಲಾಯ. ಸಹಸ್ರ ಪರಿವತ್ಸರಾನ್ ಹಜಾರು ವರ್ಷ ಪರ್ಯಂತ ತೆ ಅಂಡ ಜಲಾಮಧ್ಯೆ ವ್ಯಾಪ್ತ ಆಯ್ ಪಾಣ್ಯಾತ ಪಡ್ಲೇಲ ಆಯ್ ಜಲಾನೇ ವ್ಯಾಪ್ತ ಹೈ. ಸಹಸ್ರ ಪರಿವತ್ಸರಾನ್ ಮೃತೈಂಡ ಏಷ ಏತಸ್ಮಿನ್ ತೆ ಮೃತ ಸ್ವರೂಪಾತ ಚಲನ ವಲನ್ ಕರು ಶಕತ್ ನಾಹಿ. ಅನೇಕ ಉಷ್ಟಿ ನಿರ್ಮಾಣ ಝಾಲೇಲೆ ಆಹೆತ್ ತರೀ ತೆ ಚಲನ ವಲನ್ ಕರು ಶಕತ್ ನಾಹಿ ಮಂಜೆ ಹೇ ನಿಷ್ಕ್ರಿಯ ಸ್ವರೂಪಾಮಧ್ಯೆ ಆಹೆ. ಪಣ ಜಿಂಹಾ ಚೈತನ್ಯಾನೆ ತ್ಯಾಚಾಮಧ್ಯೆ ಪ್ರವೇಶ ಕೇಲಾ ಬ್ರಹ್ಮಾನೆ ತ್ಯಾಚಾತ್ ಪ್ರವೇಶ ಕೇಲಾ ತೆವ್ಹಾ ತೆ ಮೃತಾಂಡ ಬ್ರಹ್ಮಾಂಡಾತ್ ಪರಿವರ್ತನ ಝಾಲೋ ತ್ಯಾಚ ಸುರು ಹೋತ. ನಾಹಿತರಿ ಕಾಯ ಮೋಠಾ ಕಾರ್ಖಾನಾ ನಿರ್ಮಾಣ ಕೇಲಾ ಆಹೆ ಮೋಠಿ ಮಷಿನರಿ ಸಗಳಿ ಬಸವಲೇಲಿ ಆಹೆ ಪಣ ತಿ ಸಗಳಿ ನಿಷ್ಕ್ರಿಯ ಅಸ್ತೆ ಜೋಪರ್ಯಂತ ಏಕ ಬಟನ್ ದಾಬತ್ ನಾಹಿ ತೋಪರ್ಯಂತ. ಜೆವ್ಹಾ ತೋ ಪ್ರವಾಹ ಸುರು ಝಾಲಾ ಕಿ ತಿ ಸಗಳಿ ಚಕ್ರ ಆಪೋಆಪ ಫಿರೂ ಲಾಗ್ತಾ ತ್ಯಾಲಾ ಮಂಟಾತ್ ಬ್ರಹ್ಮಾಂಡ. ಸಗಳಿ ಚಕ್ರ ಆಪೋಆಪ ಫಿರೂ ಲಾಗ್ತಾ ಪಣ ತೆ ಏಕ ಬಟನ್ ತಿ ಚೈತನ್ಯ ರೂಪೆ ಜೆವ್ಹಾ ಊರ್ಜಾ ಆತ್ಮದೇ ಶಿರ್ಲಿ ಕಿ ಸಗಳ ಬ್ರಹ್ಮಾಂಡ ಮನೂನ್ ತೆ ಹೋತ ನಾಯ್ ತೋರ ಮೃತಯಂಡ ಮೃತಾಂಡ ಸ್ವರೂಪ ಮಧ್ಯೆ ಅಸ್ತ. ತಸ ಯಾ ಠಿಕಾಣಿ ಮಾರ್ತಂಡ ಹೇ ನಾಮ ಜಾಯ ಕಿ ತೋ ಜನೆ ಅನೇಕ ದಿವಸ ಪರ್ಯಂತ ಮೃತ ಸ್ವರೂಪಾತ್ ತ್ಯ ಅಂಡ್ಯಾತ ಕಾಲಾವಧಿ ವ್ಯತೀತ ಕೇಲಾ ಆಣಿ ಮಗ ನಂತರ ಪ್ರಕಟ ಝಾಲೇಲ ಆಹೆ. ತ್ಯಾಸ್ಪ್ರಮಾಣೆ ಭಾಸ್ಕರ್ ಹೇ ನಾಮ ಆಯ್. ಅಥವಾ ವಿವಸ್ವಾನ್ ಮಂಜೆ ಸ್ವತಃ ಪ್ರಕಾಶ ರೂಪ ಆಯ್ ಆಣಿ ಭಾಸ್ಕರ ಮಂಜೆ ಸ್ವತಃ ಪಾಸೂನ್ ಇತರನ್ನ ಪ್ರಕಾಶಮಯ ಕರ್ಣಾರ ದುಸರ್ಯಾನ್ನ ಪ್ರಕಾಶಿತ ಕರ್ಣಾರ ತೇಜಸ್ವಿತಾ ಪುರವಣಾರ ತೋ ಭಾಸ್ಕರ ಆಯ್. ದುಸರ್ಯಾನ್ನ ಅರ್ಥಾತ್ ದುಸರ್ಯಾಂಚ್ಯಾ ಕಾರ್ಯಮಧ್ಯೆ ಅಡಥಳಾ ನಿರ್ಮಾಣ ಕರುನ್ ತ್ಯಾನ್ನ ತೇಜೋಹೀನ್ ಕರ್ಣಾರ ಭಾಸ್ಕರ್ ನಾಯ್. ನಾಯ್ತರ ಅಶೋಕ ನಾಮಾಚ ಅರ್ಥ ತಸ ಮಂಟ್ಲ ನಾ ಕಿ ಅಶೋಕ ಮಂಟ್ಲ ಅಂತ ಕಾಯಂ ಶೋಕ ಕರತ್ ರಾಹತೋ ಅಶಾತ್ಲ ಭಾಗ. ಆತ ಭಾಸ್ಕರ ದುಸರ್ಯಾನ್ನ ಉತ್ತೇಜಿತ ಕರ್ಣಾರ ಪ್ರೇರಿತ ಕರ್ಣಾರ ತ್ಯಾನ್ನ ಸಂಜೀವನಿ ದೇಣಾರ ತಸ ಆಯ್ತು ಭಾಸ್ಕರ. ನಂತರ ಯಾ ಠಿಕಾಣಿ ಜೆ ವೈಕರ್ತನೋ ವಿವಸ್ವಾಂಶ ಮಾರ್ತಂಡೋ ಭಾಸ್ಕರೋ ರವಿ ಹಾಯ್. ಯಾ ಠಿಕಾಣಿ ತೇಜ ಸಂಬಂಧಿತ ನಾಮ ಹೇ ರೌ ಲೋಕ ಪ್ರಕಾಶಕ ಲೋಕ ಪ್ರಕಾಶಕ ವಿವಿಧ ಲೋಕಾಲೋಕ ಜೆ ಆಯ್ ತ್ಯಾನ್ನಹಿ ಪ್ರಕಾಶ ಪ್ರಾಪ್ತ ಕರುನ್ ದೇಣಾರ ಹೈ. ಶ್ರೀಮಾನ್ ಹೇ ನಾಮ ಯಾ ಠಿಕಾಣಿ ಶ್ರೀಮಾನ್ ಅರ್ಥಾತ್ ಐಶ್ವರ್ಯ ಯಾ ದೃಷ್ಟಿನೇ ಹಾ ಶ್ರೀಮಾನ್ ಶಬ್ದ ಆಹೆ ಕಿ ಜಾಚಾಮಳೆ ಸಮೃದ್ಧಿ ಐಶ್ವರ್ಯ ಮುಂದೆ ತೇಜಸ್ವಿತಾ ಪ್ರಾಪ್ತ ಹೋತಿ. ಆಠವ ನಾಮ ಸಾಂಗಿತ್ಲ ಭಗವಾನ್ ಸೂರ್ಯನಾರಾಯಣ ತ್ಯಾಂಚ ನಾವ ಲೋಕ ಚಕ್ಷು. ಪ್ರತ್ಯೇಕಾಕಡೆ ಜ್ಯಾಚಿ ದೃಷ್ಟಿ ಆಯ್ ತೋ ಸರ್ವದ್ರಷ್ಟ ಆಯ್ ಸರ್ವದೃಕ್ ಆಯ್ ಸರ್ವ ಬಗು ಶಕಣಾರ ಮನೂನ್ ತೋ ಸೂರ್ಯಾಸ ನಾಮ ಆಯ್ ಲೋಕ ಚಕ್ಷು. ಸರ್ವ ಗ್ರಹಾಂಚಾ ಸ್ವಾಮಿ ಅಸಲ್ಯಾಮಳೆ ಪುಡ್ಚ ನಾಮ ಆಯ್ ಗ್ರಹೇಶ್ವರ. ಲೋಕ ಪ್ರಕಾಶಕ ಶ್ರೀಮಾನ್ ಲೋಕ ಚಕ್ಷುರ್ ಗ್ರಹೇಶ್ವರ. ಇತರ ಗ್ರಹಾಂಚಾ ತೋ ಸ್ವಾಮಿ ಆಯ್ ಲೋಕ ಸಾಕ್ಷಿ ಆಹೆ ಲೋಕಾಂಚ ಆಧಾರ ಕರ್ಮ ಘಡತ ತ್ಯಾಚಾ ಸಾಕ್ಷಿದಾರ ಆಹೆ. ತೀನಹಿ ಲೋಕಾನ್ನ ಜೋ ಪ್ರಕಾಶ ಪುರವತು ಭೂ ಭುವಾ ಸ್ವಹ ತ್ರೈಲೋಕ್ಯಾಮದೆ ಪ್ರಕಾಶ ಪುರವಣಾರ ಮನಂತೋ ತ್ರಿಲೋಕೇಶ ಆಹೆ ತಸಾಸ್ತೋ ಕರ್ತಾಯಿ ಆಹೆ.